0: ಹಾರೋಹಕ್ಕಿ ಪಾಲಿಗೆ,
1: ಹಾರೋಹಕ್ಕಿ ಪಾಲಿಗೆ
0: ರೆಕ್ಕೆ ಬೀಸಿ ಧೈರ್ಯ ಸೂಸಿ,
1: ರೆಕ್ಕೆ ಬೀಸಿ ಧೈರ್ಯ ಸೂಸಿ
0: ಚುಕ್ಕಿ ಮುಟ್ಟೋ ಹಮ್ಮಿಗೆ,
1: ಚುಕ್ಕಿ ಮುಟ್ಟೋ ಹಮ್ಮಿಗೆ
0: ಲಿಖಲಿಯಾ?
2: ಹಾಂ.
0: ಸಬ್ ಲೋ ಲಿಖಲಿಯಾ?
2: ಹಾಂ.
0: ಅಚ್ಛಾ, ತೋ ಅಗ್ಲಾ ಸ್ಟ್ಯಾಂಜ. ದೂರ ದೂರ ಹಾರಿ ಹಾರಿ,
1: ದೂರ ದೂರ ಹಾರಿ ಹಾರಿ
0: ವ್ಯೋಮ ಕಾಣುವ ಬಗೆ,
1: ವ್ಯೋಮ ಕಾಣುವ ಬಗೆ
0: ಹಸಿವ ಮರೆಸಿ,
1: ಹಸಿವ ಮರೆಸಿ
0: ವಾಂಛೆ ಮೆರೆಸಿ,
1: ವಾಂಛೆ ಮೆರೆಸಿ
0: ದಿಗಂತ ಸೇರೋ ಲಘು ಬಗೆ,
1: ದಿಗಂತ ಸೇರೋ ಲಘು ಬಗೆ.
0: ತೋ ಅಬ್ ಬಚ್ಚಾ ಆಕ್ಷರ ಸ್ಟ್ಯಾಂಜ ವೋ ಭೀ ಸುನಾ ದೋ, ಲಿಖ್ ಲೇತೆ ಹೈ. ಯಾವ ನಾಡೋ ಎಂಥ ಕಾಡೋ,
1: ಯಾವ ನಾಡೋ ಎಂಥ ಕಾಡೋ
0: ಹಾರೋ ಆಸೆ ಹಕ್ಕಿಗೆ,
1: ಹಾರೋ ಆಸೆ ಹಕ್ಕಿಗೆ
0: ಮುಕ್ತ ಗಗನ ನೂರು ಕಾಲ,
1: ಮುಕ್ತ ಗಗನ ನೂರು ಕಾಲ
0: ಈಜೋ ಶಕ್ತಿ ರೆಕ್ಕೆಗೆ,
1: ಈಜೋ ಶಕ್ತಿ ರೆಕ್ಕೆಗೆ.
0: ತೋ ಸಬ್ ಲೋಕ್ ಏಕ್ ಗಾನಾ ತೋ ಲಿಖ ಲಿಯಾ. ಅಬ್ ಇಸೆ ಕೈಸೆ ಗಾನಾ, ಕಿಸ್ ತರ ಗಾನಾ ಯೇ ತೋ ಮಾಲೂಮ್ ಹೋ ರಹಾ ಹೈ ನಾ?
2: ಹಾಂ.
0: ಅಚ್ಛಾ ಜೀ, ಜರಾ ಚುಪ್ಕೆ ರಹನಾ, ಗೀತಾ ಜೀ ಆ ರಹೀ ಹೈ ದೀದಿ, ಉಸೀ ಕೋ ಹಮ್ ರಿಕ್ವೆಸ್ಟ್ ಕರ್ ದೇಂಗೆ.
2: ಹಾಂ
0: ಗೀತಾ ಜೀ ಆಯೇ ಯಹಾಂ, ಹಮಾರೆ ಬಚ್ಚೆ ಸಬ್ ಏಕ್ ಗಾನಾ ಸೀಖನಾ ಚಾಹತೆ ಹೈ, ಪೆಹಲೇ ಇಸ್ಕೆ ಆರೋಹ ಅವರೋಹ ಕ್ಯಾ ಹೈ ಯೇ ಬತಾಯೇಗೇ?

ಕಿರ್ದಾತಿ ಧಾ ಕಿರ್ದಾತಿ ಧಾ ಕಿರ್ದಾತಿ ಧಾ ಕಿರ್ದಾತಿ ಧಾ ಕಿರ್ದಾತಿ ಧಾ ಕಿರ್ದಾತಿ ಧಾ ಕಿರ್ದಾತಿ ಧಾ ಕಿರ್ದಾತಿ ಧಾ ಕಿರ್ದಾತಿ ಧಾ ಕಿರ್ದಾತಿ ಧಾ ಕಿರ್ದಾತಿ ಧಾ ಕಿರ್ದಾತಿ ಧಾ ಕಿರ್ದಾತಿ ಧಾ ಕಿರ್ದಾತಿ ಧಾ ಕಿರ್ದಾತಿ ಧಾ ಕಿರ್ದಾತಿ ಧಾ ಕಿರ್ದಾತಿ ಧಾ ಕ

ಧಾಕಿಟ್ಟು ದಾನ್ ಧಿರ್ಗಡ್ ಧಿಕ್ಕಿಟ್ಟು ತಾಕಿಟ್ಟು ತಾಕ ಧಿಕ್ಕಿಟ್ಟು ತಾ ತಿರ್ಗಡ್ ತಿಕ್ಕಿಟ್ಟು ತಾಕ ತಿರ್ಗಡ್ ತಿಕ್ಕಿಟ್ಟು ತಾಕ ತಿರ್ಗಡ್ ತಿಕ್ಕಿಟ್ಟು ತಾಕ ತಿರ್ಗಡ್ ತಿಕ್ಕಿಟ್ಟು ತಾಕ ತಿರ್ಗಡ್ ತಿಕ್ಕಿಟ್ಟು ತಾಕ ತಿರ್ಗಡ್ ತಿಕ್ಕಿಟ್ಟು ತಾಕ ತಿರ್

ಕಿನ್ನ ತಾಕಿ ತ್ರಕ ತಿನ್ನ ಕಿನ್ನ ಧಗಿನ ತಿನ್ನ ಘಿನ್ನ ತಾಕಿ ತ್ರಕ ತಿನ್ನ ಕಿನ್ನ ಘಿಗಿನ ಆದಿ ದೀನಾದ.